ಕತೆ ಕೃಧಾನ ಕತೆ ಧಗಿನ ಕತೆ ಧಳನ ಧಕ್ಕೆ ಧಾಳ ಕತೆ ಗದಿನ ಗೆನ್ನ ನಗಿನ ತಟ್ ತಗಿನ ತಟ್ಟೆ ತಗಿನ ತಟ್ಟೆ ತಗಿನ ತಟ್ಟೆ ತಾನ ತಾ ದಿನ್ನ ಘಗೆ ದಿನ್ನ ಧಾತಿ ಧಾ ಕೃಧಾತಿ ಧಾ ಕೃಧಾ ದಿನ್ನ ಘಗೆ ದಿನ್ನ ಧಾತಿ ಧಾ ಕೃಧಾತಿ ಧಾ ಕೃಧಾ ದಿನ್ನ